ಇಷ್ಟ ವಿಷಯವು ಜಾನ್ ಸಿ ಬ್ರ್ಯಾಕ್ರಿಸ್ಟ್ ಬೊಬ ಹೈನೋ ಥೈಮಾನೆ ಶಾಲ್ ಅಸಕ್ ಜರಾ ಲೈ ಥಂಗ್ ನೈ ಬಿಶಿನಿ ಪಾತಿಮಂಗ್ ರಕ್ನೋ ರುಗೈ ಚಂಗ್ ಕಕ್ಲಾಮ್ ಕಿಶಾ ಖನಾಲೈಖ್ಯಾ.